ತಪ ಮಗರಿ ಗಪ ಪರನಿ ಸರಿ ಗರಿ ಸನಿ ಸರಿ ಗರಿ ಸನಿ ದನಿ ಗರಿ ಸನಿ ದನಿ ಸನಿ ದಬ ಗರಿ ಸನಿ ದರಿ ಸನಿ